ಮುಕ್ತ ಹರ್ಷಿಣಿ ಕರಿಸೋದರಿ ಆಹಾ ಹೂ ಹೂ ಮುಖಸ್ತುತ್ಯ ಹಾನಿ ವೃದ್ಧಿ ವಿವರ್ಜಿತ ಹೈಯಂಗವಿನ ಹೃದಯ ಹರಿಕೋಪಾರುಣಾಂಶುಕ.

0: ಹೂವನ್ನ
1: ಹೂವನ್ನ
0: ಏನ
1: ಏನ
0: ಏಯನ್ನ
1: ಏಯನ್ನ
0: ಅಯ್ಯನ್ನ
1: ಅಯ್ಯನ್ನ
0: ಓನ
1: ಓನ
0: ಓವನ್ನ
1: ಓವನ್ನ
0: ಅವ್ವನ್ನ
1: ಅವ್ವನ್ನ
0: ಅಕ್ಕನ
1: ಅಕ್ಕನ
0: மெல்லின மாம்
1: இடையின மாம்.